ಕಂತಿಕೋಟಿ ಸಹಸ್ರೇಶು ಅಶ್ವಮೇಧ ಶತಕ್ರತೌ ಕೋಟಿ ಕನ್ಯಾ ಮಹಾದಾನಂ ಏಕ ಬಿಲ್ವಂ ಶಿವಾರ್ಪಣಂ ಬಿಲ್ವಾನಾಂ ದರ್ಶನಂ.

ಓಂ ವಿಷ್ಣುರಾ ವಿಷ್ಣುರಾ ವಿಷ್ಣು ಶ್ರೀಮದ ಭಗವತೋ ಮಹಾ ಪುರುಷಸ್ಯ ವಿಷ್ಣು ರಾಜ್ಞಯ ಪ್ರವರ್ತ ಮಾನಸ್ಯ ಅದ್ಯ ಬ್ರಹ್ಮಣೋ ದ್ವಿತೀಯೇ ಪರಾರ್ಧೇ ಮನಃ ಶಿವ ಸಂಕಲ್ಪಮಸ್ತು ಶುಮುಖಶ್ಚೈಕದಂತ